0: ನೀತಿಪ್ಪಿ ಮಾಡಲು ಇಳೆಲ್ಲ ಮೂಡಲು ನಿಂತ ನಮ್ಮ ನೋಡಿ
1: ನಚ್ಚಿಲ್ಲಕ್ಕ ನೀ ಅಲ್ಲಕ್ಕ.